ಅದಂತು ಕಲ್ಪನಾ ಪತೋವಾರಿ ಪೆನ್ ಕಿಲುನಲುನ್ ಅರ್ಜುಯಿಕ್ ಸೆನಾಂಗ್ ಅಲುನಲಾಮ್ ಥೇ ನಾನ್ಸೆನ್ಸ್ ಹೃದಯ.